ಸೂರತ ಐವಜ ಹರಿವನ್ನು ಆಲ ಕೇಳಿ ವಾತು ಮಾರಿ ತಾಂತ್ರ ಪಾರಿ ಅದು ಕೇಳಿ ವಾತು ಮಾರಿ ತಾಂತ್ರ ಪಾರಿ ಅದು ಪಾರಿ

0: ಮೈಸೂರ್ ಮಸಾಲ, ಸ್ಪೆಷಲ್ ಕಾಳಾ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ, ಸಾಂಬಾರ್ ಮಸಾಲ, ಪನ್ನೀರ್ ಮಸಾಲ, ಚಿಕನ್ ಮಟನ್ ಮಸಾಲ.
1: ಮಗ ಆಜ ವಾಪರ ಸ್ವಾದಿಷ್ಟ ಆಣಿ ಕೆಮಿಕಲ್ ವಿರಹಿತ ಪ್ರಥಮೇಶ್ ಮಸಾಲೆ.